0: ಮುಗಲಾನು ಮುಗಲಾನು ಶತ್ರುನ ಸುಕ್ಕೇನ ಮುಗಲಾನು
1: ಓ ಭುಸ್ತೇ ವಿಚ ಜಾಮನ ಸೂರೇ ನರಲಾವಣ ಹೋ ದೂರೇ ಎಕ ತೋ ಎಕ ಹುಂದಾ ಮೂರೇ ಚೇರೇ ತೇ ಭಗತಿಯಾ ಲಾಲಿಯಾ ਨੇ ਮੋਢੇ ਪਾ ਕੇ ਤੁਰੇ ਦਨਾਲਿਆ ਨੇ ਮੋਢੇ ਪਾ
0: ਹੱਥ ਨਾ ਕਰਨੀ ਵੀਰਾ ਹੱਥ ਚੱਕ ਲਿਆ ਸ਼ਮਸ਼ੀਰਾ ਪੱਥੇ ਸਿ

ಬಂದ ಶ್ರೀ ಮಹಾಜರಾಗಿದೆ. ಶ್ರೀ ಗುರು ಗ್ರಂಥ ಸಾಹಿಬ್ ಮಹಾರಾಜ್ ಪ್ರಕಟ ದೀರ್ಘಯೋಗ ಶಬದ ನಿರ್ಧಾರ್ ಶ್ರೀ ಗುರು ಗ್ರಂಥ ಸಾಹಿಬ್ ಜೀತ ದೂಜಾರ.